ವಂದೇ ಮಾತರಂ ಐಕಪನು ಹ್ಯಾ ಗೀತ ಸಂಗತಗಜ್ ವೇಳ ಜಲ್ಲ ಸಾ ಪುಷ್ಪಾಂಜಲಿ ಹ್ಯಾ ಕರವಳಿತ್ಲ್ಯಾನ್ ತುಮಚೋ ನಿರೋಪ್ಯೋ ಪಾಚೋ ಐಕತ್ರಾವತ್ 105 ವರ್ಷ ಮೆಗಾಹರ್ಟ್ಸ್ FM ರೇನ್ಬೋ.

0: ಚತುರ ಗೋಳ ಚತುರ ಗೋಳ ಚತುರ ಗೋಳ ಕ್ಯಾರ ಗೋಳ ಚತುರ ಗೋಳ ಚತುರ ಏಕ ಪೇರಾಯ್ನ ಯಾ ಗೋಳ ಬೋಲ ಯಾ ಚತುರ ಬೋಲ
1: ಎಕ ಚತುರ ನಾರ ಕರಕೇ ಸಿಂಗಾರ
2: ಎಕ ಚತುರ ನಾರ ಬಡಿ ಹೋಶಿಯಾರ
1: ಮೇರೆ ಮನ ಕೆ ದ್ವಾರ ಯೇ ಘುಸತ ಜಾತ್ ಅಪ್ನೇ ಹಿ ಜಾಲ್ ಮೇ ಫಸತ ಜಾತ್ ಹಮ ಮರ

ಮುಂಟಾದೆ ಗುಣ ವರ್ಷ ಗ್ಯಾರಂಟಿ ಓ ಬೋಳೆ ಹಲೋ ಬೈ ಮುಂಟಾದ ಸುಂದ್ರಿಕಾರ್ ಗ್ಯಾರಂಟಿ ಮಕನ್ ಸಾಯ್ತಿ ಸೂರ್ಯ ಮಲಾಂಚಿ ಸಾಕು ಗೀತಾ ದೇ ಗುಣ ವರ್ಷ ಗ್ಯಾರಂಟಿ.